0: ಲಾಂಗ್ಹೆಲ್ಲೊ ಎ ಪ್ರಾನ್ ಲಾಂಗ್ ಹೆಲ್ಲೊ ಎ ಚಿಥಿ ಲಸಿ ಲಾಂಗ್ ಪಚೆ ಹೋದೆಟ್ರಿ ಕಿಜುನ ಲಾಂಗ್ ಅರ್ನಿ ವಾಂಗ್ ತ ಮಿನಿಟ್ ಫೋ ಪೆನ್ ಮಿನಿಟ್ ಕ್ಯಾಪ್ ಆನ್ ಅಪೋರ್ ಪಾರ್ ಕ್ಲಾಕ್ ಪೆ ಮೇರಾ ಪುಥೊತ್ ಪಾಂಗ್ಸಾಮ್ ಥುವಾನ್ಸಿ ಲಾಂಗ್ ಜು ನೈಜಿ ಲಾಂಗ್ ಕಪ್ಪೆಸು ಇ ಅಕೆ ತಿಲಿ ಮತ್ತೆ ಅಫುಲೆ ಅಲೊಂಗ್ ಅಮತ್ಸಿ ಪಾಂಗ್ಸಾಮ್ ನೈಜಿ ಕಪ್ರೆಗ ಅಫುಲೆ ಅಲೊಂಗ್ ಜೊಂಗ್ಸಿ ಲಾಂಗ್ ಪೆ ಜೊಯ್ ಥು ಪುಲೊತಂಗ್ತೆ ಲಬಾಂಗ್ ಸುವಾ ಲಾಂಗ್ ಚೆ ಹೋ ಥು ದೆತ್ ತಹಾಯ್ ದೊಂಕೊಲ್ ಅಪೆನ್ ಲಾಂಗ್ ತು ಅಕುಂ ಅರಾಯ ಲೊಂಗ್ ಲಾಂಗ್ ಪಚಿ ತಿವೋಕ್ ಲೊಂಗ್ ಲೆ ದೆತ್ ನೈಜಿ ಜೊಂಗ್ಸಿ ಲಾಂಗ್ ಚಿ ತಿವೋಕ್ ದು ಪುಲೊತಂಗ್ತೆ ಲಬಾಂಗ್ ಸ್ವಾದಿಮ ಲೊಂಗ್ ಬ್ಲೀಚಿಂಗ್ ಪೌಡರ್ ಮತ್ತೆ ಅದುಗ್ ರಿಕ್ ಪೆನ್ ತಾಯ್ ನೈಜಿ ನಿಂಚಿ ಬಿಗ್ ಥಾ ಕಿಜುನ ಲಾಂಗ್ ಕಿ ಬಿ ಅಲಾಂಗ್ ಬೊಂಗ್ ಮತ್ತೆ ಅಫುಲೆ ಕೈಕೆ ತಾ ದಿವ್ಯರ್ ನೈಜಿ ಲಾಂಗ್ ಕಚು ಎನ್ ಅಹುತಾ ಇರಿ ಪೆನ್ ಚಿಫುವಾಕ್ ನಂಗ್ನೆ ಅಬೆ ಕಿದಿಂ ಕೆಥೊನ್ ತಾಂಗ್ ಆಹಾರ ಲುಂಗ್ ಅಸೊನ್ ಪೆನ್ಸಿ ಲಾಂಗ್ ಚೋಸೊಕ್ ನೈಜಿ
1: লগে আকাশবাণী গুহাটী মহাবাহু দনমালী আদুন্থু লুনাং ডেং পিনি লুনাং ডেং আলং লুন চেথাক আসন আসন আলুন আর্জিক লংপো টাংটিয়া ফ্রান্সি আলুন আর্জিক সেনাং ধন সিং তেরন লাপেন্টে বাড়ি রং ফার পিপেন গেলুন আলুন আলামথে সেংক্রেং আপর নাংলি লোথে আর্জিক সেনাং